0: ಅಚ್ಚ ಅಮ್ಮ ಅಯ್ಯೋ ಒಳ್ಳೆ ಅಪ್ಪ.
1: ಆಡಿದಳಂದವಂಗ ಆಡಿ ನಡಪ್ಪವಂಗ ನಲ್ಲವಂಗ ಗೆಟ್ಟವಂಗ ನಂಬ ಮುಡಿಯಾದವಂಗ
2: ನಲ್ಲವಂಗ ಗೆಟ್ಟವಂಗ ನಂಬ ಮುಡಿಯಾದವಂಗ
1: ಬಾಡಿ ಗನತ್ತವಂಗ ದಾಡಿ ವಳತ್ತವಂಗ ಪಲ ಪಲ ವೇಲೆಗಳಿಲ್ ಪಂಗೆಡುತ್ತುಕೊಂಡವಂಗ